ದಾನಲ್ಲೇ ಗಾವನ ತುದನ ಮೋಹಣಿಯ ಮನ ಮೋಹನ ಸ್ವರ್ಗ ಮಾಶ್ಯ ಪಾಯಲ್ಲೇ ಗಾವನ ತುದನ ರತನ ಉಪಾಯ ತೇರೆ ಅಠ ಸಾಠ ತೀರಥ ನಲ್ಲೇ ಗಾವನ ತುದನ ಜೋದ ಮಹಾಬಲ ಸೂರಾ ಗಾವನ ತುದನ ಖಾಣಿ ಚಾರೆ ಗಾವನ ತುದನ ಖಾಂಡ ಮಂಡಲ ಬ್ರಹ್ಮಂಡ ಕರ ಕರ ರಖೆ ತೇರೆ ತಾರೆ ಸೇಯಿ ತುದನ ಗಾವನ ಜೋ ತುದ ಪಾವನ ರತೆ ತೇರೆ ಭಗತ ರಸಾಲೆ ಹೋರ ಕೇತೇ ತುದನ ಗಾವನ ಸೇ ಮೈ ಚೇತನ ಆವನ ನಾನಕ ಕ್ಯಾ ಬಿಚಾರೇ